ನಾನುನ್ನೋಣ್ರ ಬರ್ಬಾದೆ ಐನೋಣ್ರ ನನ್ನ ಬೀಕುತ್ತವ ಸುಮ್ಮನಿಗೆ ಹೊಲ್ದಾರೌಲೆ ನೋಣ್ರ ನೀ ಕನ್ನ ಮುಂಡೋಣ್ರ ಈಗ ಬೀಕು.

ಖಯಾಲಾ ತಂದಾನ, ಏ ಸೋಲಾ ಸಾಲ ತಂದಾನ, ಐ ತೇರೆ ಖಯಾಲಾ ತಂದಾನ, ಏ ಗೊರೆ ಗಾಲ ತಂದಾನ, ಏ ರೇಷ್ಮಿ ಬಾಲ ತಂದಾನ, ಏ ಸೋಲಾ ಸಾಲ ತಂದಾನ, ಐ ತೇರೆ ಖಯಾಲಾ ತಂದಾನ, ಹಮ್ ತೇರೇ ತೇರೇ ತೇರೇ ಚಾಹನೆ ವಾಲೆ ಹೈ, ಹಮ್ ಕಾಲೇ ಹೈ ತೋ ಕ್ಯಾ ಹುವಾ ದಿಲ್ ವಾಲೆ ಹೈ, ಹಮ್ ಕಾಲೇ ಹೈ ತೋ ಕ್ಯಾ ಹುವಾ ದಿಲ್ ವಾಲೆ ಹೈ, ಹಮ್ ತೇರೇ ತೇರೇ ತೇರೇ ಚಾಹನೆ ವಾಲೆ ಹೈ, ಹಮ್ ಕಾಲೇ ಹೈ ತೋ ಕ್ಯಾ ಹುವಾ ದಿಲ್ ವಾಲೆ ಹೈ. ಕಿಧರ್ ಕೋ ಜಾತೈ ತಂದಾನ, ಕ್ಯೂ ಪಾಸ್ ನಾ ಆತೈ ತಂದಾನ, ಯಾ ಮಾರಿಯ ಪಾತ ತಂದಾನ, ದಿಲ್ ತೋಡಿಯ ಘಾತ ತಂದಾನ, ತುಮೆ ಕಿಧರ್ ಕೋ ಜಾತೈ ತಂದಾನ, ಕ್ಯೂ ಪಾಸ್ ನಾ ಆತೈ ತಂದಾನ, ಯಾ ಮಾರಿಯ ಪಾತ ತಂದಾನ, ದಿಲ್ ತೋಡಿಯ ಘಾತ ತಂದಾನ, ಹಮ್ ತೇರೆ ತೇರೆ ತೇರೆ ಚಾಹನೆ ವಾಲೆ ಹೈ, ಹಮ್ ಕಾಲೇ ಹೈ ತೋ ಕ್ಯಾ ಹುವಾ ದಿಲ್ ವಾಲೆ ಹೈ, ಹಮ್ ಕಾಲೇ ಹೈ ತೋ ಕ್ಯಾ ಹುವಾ ದಿಲ್ ವಾಲೆ ಹೈ.